ಪೆಡಗವಲ ಸಾಂಗ ಕಿತಿ ದಾದಾಶಿಲಗ ಅನ್ ತುಝಾ ರೋಜಸಾ ಅನುಭವ ಅಸುನಿ ಕಿತಿ ಕಿತಿ.